0: ಸ್ವಾರೆ ಪಾಯ ಸಾಲು ಇವೆಲ್ಲ ನಾಕೆ ಸಾಲು ವಿಭಾಗ ಭೋಜನಂಬು ನಿನ್ ಸೈನ ವಂಟ ಕಂಬು ದಿಯಾಲ ಮಾರಿ ಬಿಂದು ನಾಕೆ ಮುಂದು.
1: ಮೀರಿಂತವರೆಗೂ ಚಿತ್ರಗೀತಾಲು ವಿನ್ನಾರು ಆಕಾಶವಾಣಿ ವಿಜಯವಾಡ ಕೇಂದ್ರಂ. ಇಪ್ಪುಡು ಬಹುಮುಖ ಪ್ರಜ್ಞಾಶಾಲಿ ಪಿವಿ ನರಸಿಂಹರಾವ್, ಡಾಕ್ಟರ್ ವಿ ನಾಗರಾಜ ಲಕ್ಷ್ಮಿ ಗಾರಿ ಪ್ರಸಂಗ ವಿನಂಡಿ.
2: ನೇನೊಕ ಚೈತನ್ಯೋರ್ಮಿನಿ ನಿಸ್ತುಲ ಪ್ರಗತಿ ಸಕಲಮುನು, ಇದಿ ನಾ ಸಂತತ ಕರ್ಮ, ಮರೇ ಹಕ್ಕುಲು ಲೇವು ನಾಕು. ಈ ನಿದ್ರಾಣ ನಿಸೀಧಿ ಮಹಿತ ಜಾಗೃತಿ ಪುಂಜಮುಗ ವೆಲುಗುಟಯೇ ನಾ ತಪಸ್ಸು, ವೆಲುಗಿಂಚುಟ ನಾ ಪ್ರತಿಜ್ಞ. ಬಹುಮುಖ ಪ್ರಜ್ಞಾಶಾಲಿ ತೆಲುಗು ವೆಲುಗು ಶ್ರೀ ಪಾಮುಲಪರ್ತಿ ವೆಂಕಟ ನರಸಿಂಹಾರಾವು ಗಾರು, ಆಂಧ್ರಪ್ರದೇಶ್ ರಾಷ್ಟ್ರ ಮುಖ್ಯಮಂತ್ರಿಗಾ ಸ್ವಾತಂತ್ರ್ಯ ರಜತೋತ್ಸವ ಸಂದರ್ಭಂಗಾ 1972 ಆಗಸ್ಟು 15 ಅರ್ಧರಾತ್ರಿ 12 ఆంధ్రప్రదేశ్ శాసనసభాభవనంలో తమ సందేశాన్ని ఈ కవితాగీతంలో ఆలపించారు.